0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ವ್ಯಾಸತೀರ್ಥರ ರಚನೆಯೊಂದಿಗೆ ಆರಂಭ ಮಾಡೋಣ. ಡಾಕ್ಟರ್ ವಿದ್ಯಾಭೂಷಣ ಅವರು ಹಾಡಿದ್ದಾರೆ, ಗಜಮುಖನೇ ಸಿದ್ಧಿದಾಯಕನೇ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, let us begin the program with Gajamukhane Siddhidayakane, sung by Dr. Vidyabhushana, written by Vyasatirtha.

ಹರಿಕುಣಿದ ನಮ್ಮ ಹರಿಕುಣಿದ ಪುರಂದರದಾಸರ ರಚನೆ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಹರಿಕುಣಿದ ನಮ್ಮ ಹರಿಕುಣಿದ

ಎಚ್.ಕೆ. ನಾರಾಯಣ ಹಾಡಿರುವ ಮಹಿಪತಿದಾಸರ ರಚನೆ ಶರಣೆಂಬೆ ಗುರುರಾಯಸ್ವಾಮಿ. ಶರಣೆಂಬೆ ಗುರುರಾಯಸ್ವಾಮಿ ರಿಟನ್ ಬೈ ಮಹಿಪತಿದಾಸ, ಸಂಗ್ ಬೈ ಎಚ್.ಕೆ. ನಾರಾಯಣ.

ಜಪವ ಮಾಡಿದರೇನು ಕನಕದಾಸರ ರಚನೆ, ಹಾಡಿದ್ದಾರೆ ಎಂ ರಾಘವೇಂದ್ರ. ಜಪವ ಮಾಡಿದರೇನು ಸಂಗ್ ಬೈ ಎಂ ರಾಘವೇಂದ್ರ, ರಿಟನ್ ಬೈ ಕನಕದಾಸ.

ಎಸ್ ಶಂಕರ್ ಅವರ ದನಿಯಲ್ಲಿ ಇದೀಗ ಕೇಳೋಣ ಒಂದು ವಚನ. ಬರ್ತಿದ್ದಾರೆ ಬಸವೇಶ್ವರ. ಕಲ್ಲನಾಗರ ಕಂಡರೆ, ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವೇಶ್ವರ. ಕಲ್ಲನಾಗರ ಕಂಡರೆ

ಅಂತರಂಗದ ಕದವು ತೆರೆಯಿತಿಂದು. ವಿಜಯ ವಿಠಲದಾಸರ ಈ ರಚನೆಯನ್ನು ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ಡಾಕ್ಟರ್ ವಿದ್ಯಾಭೂಷಣ ರೆಂಡರಿಂಗ್ ಅಂತರಂಗದ ಕದವು ತೆರೆಯಿತಿಂದು, ರಿಟನ್ ಬೈ ವಿಜಯ ವಿಠಲದಾಸ.

ಶಿವಮೊಗ್ಗ ವೇಣುಗೋಪಾಲ್ ಅವರ ದನಿಯಲ್ಲಿ ರಂಗಬಂಧ ಬೃಂದಾವನದಲ್ಲಿ ನಿಂದ ಬರೆದಿದ್ದಾರೆ ವ್ಯಾಸರಾಯರು. ಶಿವಮೊಗ್ಗ ವೇಣುಗೋಪಾಲ್ ನೌ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ ರಂಗಬಂಧ ಬೃಂದಾವನದಲ್ಲಿ ನಿಂದ.

ಅಕ್ಕ ಮಹಾದೇವಿ ಅವರ ವಚನ ಹಾಡಿದ್ದಾರೆ ಕೆ ಎಂ ಕುಸುಮ. ನಡೆಶುಚಿ ತನುಶುಚಿ, ನಡೆಶುಚಿ ತನುಶುಚಿ ಅವಚನ ರಿಟನ್ ಬೈ ಅಕ್ಕ ಮಹಾದೇವಿ, ಸಾಂಗ್ ಬೈ ಕೆ ಎಂ ಕುಸುಮಾ.

ಕೇಳುಗರೆ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳುತ್ತಿದ್ದೀರಿ. ನಾದಗಂಗೆಯ ನಿತ್ಯ ಪುಷ್ಕರ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you were listening to various compositions sung by various artists. This program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಪಿಎಸ್ ವಸಂತ, ಭಾಗವಹಿಸುವ ವಿದ್ಯಾರ್ಥಿನಿ ವೀಣಾ ಮೋಹನ್.
1: ನಮಸ್ಕಾರ ಮ್ಯಾಮ್.
2: ನಮಸ್ಕಾರ.

0: ಮತ್ತೊಂದು ಆವರ್ತ. ಇಲ್ಲಿ ರೀಸಾ ನಿಧಾ ನೀಸ ಮಧ್ಯಮ ಕಾಲದಲ್ಲಿ, ರಿಗ ಮಾಪ ಮನಿದಪ ಅನ್ನೋದು ಮಧ್ಯಮ ಕಾಲದಲ್ಲಿ ಬರುತ್ತೆ, ಮಗರೀಸ ಮಧ್ಯಮ ಕಾಲದಲ್ಲಿ, ರಿಗ ಮಾಪ ಮಗರಿ ಅನ್ನೋದು ಮಧ್ಯಮ ಕಾಲದಲ್ಲಿ ಬರುತ್ತೆ. ಇವಾಗ ಹಿಂದಿನ ಸಾಲಿನಲ್ಲಿ ದಯ ರ ದ ಶ್ರೀ ಅದು ಮುಂದುವರ್ಕೊಂಡು ಬಂದು ಈ ಶ್ರೀ ಅನ್ನೋದು ಈ ಸಾಲಿನ ನಾಲ್ಕು ಅಕ್ಷರ ಎಡಪಾಗ್ಬೇಕು.
1: ಆಯ್ತು.
0: ರೀ ಸ ನೀ ದ ನೀ ಸ ಇದರ ಸಾಹಿತ್ಯ

ಇಷ್ಟು ಒಂದಾವರ್ತಕ್ಕೆ ಬರುತ್ತೆ. ಇಲ್ಲಿ ಪಾದಪ ಅನ್ನೋದು ಧೃತ ಕಾಲದಲ್ಲಿ ಬರುತ್ತೆ. ಮಗರೀಸ ಮಧ್ಯಮ ಕಾಲ, ರೀಗಾಮಪ ಮಗರಿ ಅದು ಮಧ್ಯಮ ಕಾಲದಲ್ಲಿ ಬರುತ್ತೆ. ಇದರ ಸಾಹಿತ್ಯ

ರಿಗ ಮ ಪ ದ ಪ ದ ನಿ ಸರಿ ಅಲ್ಲಿವರೆಗೂ ಒಂದು ಆವರ್ತ ಎಲ್ಲ ಮಧ್ಯಮ ಕಾಲದಲ್ಲೇ ಬರುತ್ತೆ. ಸನಿ ದ ಬ ದ ಪ ಮ ದ ಪ ಮ ಗ ಅದು ಮಧ್ಯಮ ಕಾಲ, ಅದು ಒಂದು ಆವರ್ತಕ್ಕೆ ಬರುತ್ತೆ. ರೇಗ ಮ ಪದ ಪದ ನಿ ಸರಿ

0: ಮುಂದಿನ ಸಾಲು ರೇ ಗ ಮ ಬ ದ ನಿ ಸ ರ ಸ ರಿ ಗ ರ ಸ ನಿ ಸ ಪ ದ ಪ ಮ ಬ ಸ ನಿ ದ ಪ ಮ ಗ
1: ರೇ ಗ ಮ ಬ ದ ನಿ ಸ ರ ಸ ರಿ ಗ ರ ಸ ನಿ ಸ ಪ ದ ಪ ಮ ಬ ಸ ನಿ ದ ಪ ಮ ಗ
0: ಇದರ ಸಾಹಿತ್ಯ

0: ಇಲ್ಲಿಗೆ ಪಲ್ಲವಿ ವಿಭಾಗ ಮುಗೀತು. ಚೆನ್ನಾಗಿ ಅಭ್ಯಾಸ ಮಾಡಿ.
1: ಆಯ್ತು ಮಾಮ್. ನಮಸ್ಕಾರ ಮಾಮ್.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಪಿಎಸ್ ವಸಂತ, ಭಾಗವಹಿಸಿದ ವಿದ್ಯಾರ್ಥಿನಿ ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಹಡ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ತಾಲ್ ತೀನ್ ತಾಲ್.
0: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್, ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕೃಷ್ಣ ಹಾನ್ಗಲ್ ಅವರ ಗಾಯನ. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕಾಲ್ ರಸಿಯಾ ಹೋ ನಜಾ, ಧೃತ್ ತೇಂತಾಲ್ ಅಂಬುವಾ.
1: ಯು ಆರ್ ಲಿಸ್ನಿಂಗ್ ಟು ತಬ್ಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ಹಿ ವಾಸ್ ಅಕಂಪನಿಡ್ ವಯಲಿನ್ ಲೆಹರಾ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕೃಷ್ಣ ಹಾನ್ಗಲ್. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಹೋ ನಜಾ, ಧೃತ್ ತೀನ್ ತಾಲ್ ಅಂಬುವಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಹಾನಗಲ್ಲವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಸೂರತ್ ಪುರಂದರೆ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕೃಷ್ಣ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ಹಾರ್ಮೋನಿಯಂ ಬೈ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆರ್ಕೆ ಪದ್ಮನಾಭ ಮತ್ತು ಡಾ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕಾರ್ಯಕ್ರಮ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಅವರಿಂದ, ಮೃದಂಗ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಕೇಳಿ ಗಜಮುಖ ವಂದಿಸುವೆ ಮಾಯಾ ಮಾಳವ ಗೌಳರಾಗ ಆದಿತಾಳದಲ್ಲಿದೆ

ಆದಿರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಓಕಲ್ ಜುಗಲ್ ಬಂದಿ ಬೈ ಆರ್ ಕೆ ಪದ್ಮನಾಭ ಅಂಡ್ ಡಾಕ್ಟರ್ ನಾಗರಾಜ್ ರಾವ್ ಹವಲ್ದಾರ್. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚೆಲ್ವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾಥ್ ಉಮಾಕಾಂತ್ ಪುರಾಣಿಕ್. ಟು ಬಿಗಿನ್ ವಿತ್ ಗಜಮುಖ ವಂದಿಸುವೆ, ರಿಟನ್ ಬೈ ವಾದಿರಾಜ, ಸೆಟ್ ಟು ಮಾಯ ಮಾಳವ ಗೌಡರಾಗ ಆದಿತಾಳ.

ಇನ್ನೀಗ ಪುರಂದರದಾಸರ ರಚನೆ ರಾಮ ಮಂತ್ರವ ಜಪಿಸೋ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ರಾಮ ಮಂತ್ರವ ಜಪಿಸೋ.

ಇದುವರೆಗೂ ಆರ್ಕೆ ಪದ್ಮನಾಭ ಮತ್ತು ಡಾ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ನುಡಿಸಿದವರು ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಮೃದಂಗ ವಿದ್ವಾನ್ ಸಿ ಚಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ಜುಗಲ್ಬಂದಿ ಬೈ ಆರ್ ಕೆ ಪದ್ಮನಾಭ ಅಂಡ್ ಡಾ ನಾಗರಾಜ್ ರಾವ್ ಹವಾಲ್ದಾರ್. ಅಕಂಪನಿಸ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚಲುವರಾಜು, ಆನ್ ದ ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರಿಂದ ಸಿತಾರ್ವನ್ನು

0: ಕೇಳುವಿರಿ. ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್. ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಈ ದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧು ಕಶ್ಯಪ್ ಅವರ ಹಾಡುಗಾರಿಕೆಯನ್ನು ಕೇಳೋಣ. ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯಲಿನ್, ಎಂ ಗುರುರಾಜ್ ಅವರಿಂದ ಮೃದಂಗ. ಮೊದಲು ಕೇಳೋಣ ಹಂಸಧ್ವನಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ವಾತಾಪಿ ಗಣಪತಿಂ ಭಜೇಹಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಅ ವೋಕಲ್ ರೆಸೈಟಲ್ ಬೈ ಮಧು ಕಶ್ಯಪ್. ಹಿ ಈಸ್ ಅಕಂಪನೀಡ್ ಆನ್ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗಂ ಬೈ ಎಂ ಗುರುರಾಜ್. ಫಸ್ಟ್ ವಿ ವಿಲ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಹಂಸಧ್ವನಿ ರಾಗಂ ಆಂಡ್ ಆದಿತಾಳಂ, ವಾತಾಪಿ ಗಣಪತಿಂ ಭಜೇಹಂ.

ಲಾವಣ್ಯ ರಾಮ ಪೂರ್ಣ ಷಡ್ಜರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆ. ಲಾವಣ್ಯ ರಾಮ ಸೆಟ್ಟು ಪೂರ್ಣ ಷಡ್ಜ ರಾಗಂ ರೂಪಕ ತಾಳಂ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

ಮಧು ಕಶ್ಯಪ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಈಗ ಮರಿ ಮರಿ ವಚ್ಚುನ, ಕಾಂಭೋಜಿರಾಗ ಆದಿತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ. ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟ್ ಆಫ್ ಶ್ರೀ ಮಧು ಕಶ್ಯಪ್, ಅಕಂಪನೀಡ್ ಆನ್ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗಂ ಬೈ ಎಂ ಗುರುರಾಜ್. ಮಧು ಕಶ್ಯಪ್ ಕನ್ಕ್ಲೂಡ್ಸ್ ಹಿಸ್ ಕನ್ಸರ್ಟ್ ವಿತ್ ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ಯ, ಮರಿ ಮರಿ ವಚ್ಚುನ, ಸೆಟ್ಟು ಕಾಂಭೋಜಿರಾಗಂ ಆಂಡ್ ಆದಿತಾಳಂ.

ಕಾಂಭೋಜಿರಾಗದ ಈ ರಚನೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ನೀವು ಕೇಳಿದ್ದು ಮಧು ಕಶ್ಯಪ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸಿದವರು ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಜಸ್ಟ್ ಹರ್ಡ್ ಅ ವೋಕಲ್ ರಿಸೈಟಲ್ ಆಫ್ ಮಧು ಕಶ್ಯಪ್. ಹಿ ವಾಸ್ ಅಕಂಪನೀಡ್ ಆನ್ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅಂಡ್ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಂ was a contribution of Akashwani Bengaluru Anytime Indian Music.